0: ಮತಾಂಗ ಸಿದ ಯಕೈರೋಲ್ ಸಂದೋಕ್ಚಬಲ್ಲುಯಿಸರಿ ಗಸಿಗಿ ಯಕೈರೋಲ್ದ ಪೇನಾಗಿ ಶೇಹೇಕ್ದ ಥೊಕ್ಚುಮ್ ಅಬೋಮೈತೆ ಇಮಾಲೇಬಾಗ್ ಪುಖುರುಮ್ಜಬ ಇಸೈದ ವಾಂಗು ಆರ್ಟಿಸ್ಟ್ ಅಸೋಸಿಯೇಷನ್ಗಿ ಸೈಸಕ್ಪ ಸಿಂಗ್ ಸೈರೆಂಗ್ಬ ಲೋಂಗ್ಜಮ್ ತೊಂಬಿ ಸಿಂಗ್ ಅಹನ್ ಬಲೈಶೋಲಿ ಸೈದ ಥಿಂಗ್ಬಾಯ್ ಜಮ್ ದೋಲ್ಮಾ ದೇವಿ ಸೈರೆಂಗ್ಬ ಕೊಲೋಮ್ ತೇಜೇಶ್ವರ್ ಸಿಂಗ್ ಅನಿಶುಭ ಲೈಸೋಲಿ ಸೈದ ಅಥೋಕ್ಪಮ್ ಶೋಭಾಚಂದ್ರ ಸಿಂಗ್ ಸೈರೆಂಗ್ಬ ಥಾಂಗ್ಜಮ್ ಕೋರಾ ಅಹೋಮ್ ಸುಬಾಮದಿ ಅರುಯಿಬ ಲೈಶೋಲಿ ಸೈದ ಸೌಗಾಯ್ಜಮ್ ಇರಾಯ್ಲೇಮ ಚನು ಸೈರೆಂಗ್ಬ ಸಂಗ್ಲಾಕ್ಪಮ್ ಅಚೌ ಶರ್ಮಾ ಮಖಲ್ ಮಥಿಲ್ಗಿ ಥೌರಂ ಕಯ ಸಂದೋಕ್ತುನ ತಹಂಜರಿಬ ಅಸಿ ಆಕಾಶವಾಣಿ ಇಂಫಾಲ್ಗಿ ಎಫ್ಎಂ ಸಂಗೈ ಚಾನೆಲ್ದಗಿನಿ
1: Hello Khungang live phone in program
2: Hello Khungang live phone in program Tha khuding ge aroi ba thangja Khungang ge thauram da sandok chaba
1: Hello Khungang live phone in program Chatli ba tha sigi oina Lakli ba me gi tang kuntra thangja numit numidang pung taruk minit nifu Khungang ge thauram da sandok chagani Hello Khungang live phone in program Thamjari ba hiram ayok nga gi section thaurang Expert oina lengsin bigadaba Dr. Sobam Khogen Singh Senior Scientist and Head KVK Ukhrul ICAR Research Complex NEIS Region
2: Miyamna Studio ge telephone number
1: 9362327078 call to biraktuna thoram asibu saruk yabiyo Hello Khungang
2: Live phone in program

0: ಚಂಗ್ಬಿಯಾಗದವನೆ ಅದೈದುದ ಮಾನಂಗ್ ಅಮಕ್ತ್ರೆ ಹ್ಯಾಗ ಅದುಗ ಸೀಸು ಮೊಯ್ ಯಾಕಾಬಂಗ್ ಅಮ್ದಬಗ ಲೊಯ್ನ ಲೊಯ್ನನ ಚಾಬ ಖೋಟ್ಪದ ಅಸಾಬ ಎನಿಥಿಂಗ್ ಮೊರೋಕ್ ನುಂಗ್ ನುಂಗ್ ಚಾಬ ಅಮ್ತೆ ಯಾರ ರೋಯ್ದವನೆ
1: ಡಾಕ್ಟರ್
0: ಸ್ಪೈಸಿ ಫುಡ್ಸೆ ಮೊಯ್ ತೊಲೆ ತೊಂಗಾಮ ರೋಯ್ಬ ಅದು ಮತಮ್ ಚಾನಿಯ ಹುಬಿರದಿ ಫರೆ ಮತಮ್ ಚಾಹುದಿ ಸುಮ್ ಹೆಂಜಲಕಾದ್ರಿ ಖಜಾಯ್ ಗೌ ಖಜಾಯ್ದಗಿ ಗೌ ಯಾರೋ ಗೌದಗಿ ಅಕ್ಕಿ ಇಸೋಫೆಗಸ್ ಆ ಯೋಬೋಸ್ ಯಾವೆ ಅದು ಅದಕ್ಕೆ ಜಗಾಸೆ ಅಕ್ಕಿ ಟೆ ಸಾಫ್ಟ್ ಅಂಡ್ ನಾರ್ಮಲ್ ಲೈಜಗದ ಪೋತೋ ಫೈಬ್ರಸ್ ಓನ್ಗ್ರಹವನಿ ನಾ ಅಕ್ಕಿ ನ್ಯೂಟ್ರಿಯನ್ಸಿಂಗ್ ಚುಪ್ಸನ್ಬ ಗಮಕ್ತ್ರೆ
1: ಗಮಕ್ತ್ರೆ
0: ಯಾ ಕಾವಸು ಗಮಕ್ತ್ರೆ ಮಾಗಿ ಫಂಕ್ಷನ್ಸು ಗಮರು ಮೆಸ್ಟಿಗೇಷನ್ಸು ಗಮರೋಯ್ ಮಸಾದು ಸೋಕ್ಸಲಕ್ಪ ಹೆಲ ಅನಿ ಮಸಾದು ಅದನ್ನ ಸೋಕ್ಸಲಕ್ಪ ಹೆನ್ನ ಹೆನ್ನ ಸಿಗಿ ಸ್ಟೇಜ್ ಸುಮ್ ಲಾಂಚಲಕ್ಕಂದ ಯಾ ಕಾಥೋಪದ ಶೆಗಾಯರ ಈ ಥೋಪಸ
1: ಡಾಕ್ಟರ್
0: ಅದು ಈ ಥೋಪ ಕಾಂದಗಾದಿ ಸ್ಟೇಜ್ ಯಾ ಲಾಂಚಲೇನ ಹಾಯಿ ನೀವು
1: ಹಲೋ ಹಲೋ ಹಲೋ ತಾಕ್ಪಿಯೋ ತಾಕ್ಪಿಯೋ ತಾಜರೆ
2: ಸರಾಯಿ ಕುಂಬಿ ಲೈರ ಸೌದಿ ಬೋರ್ ಕೌಜೆ ಸರ್
1: ತಾಕ್ಪಿರೋ ಬೋರೋನ್
2: ಡಾಕ್ಟರ್ ದಿ ಮೆನ್ಷನ್ ಬಿಲ್ಬ ಡಾಕ್ಟರ್ ದಿ ಖಂಜನ್ ನಿಮ್ಮ ತಂ ಖಂಜೆಗೆ ಸರ್ ಏಕೋಜಿ ಅಜಿಕಿ ಚಿಲ್ ನಾಬಾ ದಿ ಸಿಂಬಾನ್ ಪೊಕ್ತೋ ಪಚಿ ಸರ್ ಕೋಜಿ ಚಾಬ ತಪ್ಪ ಕೋಜಿ ಕ್ವಾ ಚಾಬ ದಿ ಸುನು ಕಾಯನ್ ಅಹಾ ಪೊಕ್ತ ದಿ ಪೊಕ್ಪಸು ಯದು ಐನ್ ಖಂಜನ್ ನಿಮ್ಮ ಸನ ಮಸಿ ಕೈ ಡಾಕ್ಟರ್ ಬಿ ದಜಮ್ ತೋ ಪಚಿ ಲೈಯೆ ಬಕೋ
0: ಲೈ ಲೈ
1: ಹೋಯ್ ತುಮ್ ಹೆ ಹೋಗಲ ಪದ ಪೊಕ್ತೋ ಮಿ
0: ಮಿ ತೋ ಲೈ ಲೈ ಲೈ
2: ಹೋಯ್ ಹದನ ಹಕ್ಕಾಂಗ್ ದಮಸಿ ಕರಿ ಮಚನ್ ವಾತ್ಪದಗಿ ಸೌರೈ ನೋ ಸಾಬ ತಪ್ಪದ ಕರ್ಮ ಮಚನ್ ವಾತ್ಪದಗಿ ಸೌರೈ ನೋ ಹದಿ ಸಂ ಖಂಜನಿಂದ ಥ್ಯಾಂಕ್ಯೂ ಸರ್
0: ಹೋಯ್ ಹೋಯ್ ಸಿಗಿಸೆ ಖಂಗೌದನ ತಗೊಳ್ಳೆ ಸಿಗುಮಸೆ ಅಕ್ಕಿ ನಾರ್ಮಲಿ ಎಪ್ಟಸ್ ಅಲ್ಸರ್ ಹದ ಚಿಂಗಕ್ಕನಿಕೊ ಯಾಮ್ ಅಚಂ ಅಚಂಬರೋಮದಗಿ ಹೌರಾಸೆ ಹೈತಾರಗದಿ ಅದನ್ನ ಸಿಗುಮಸೆ ಯಾಮ್ ಮಚಲ್ ವಾರ್ಪ ಘೋರ್ಪದಗಿ ಯಾಮ್ ಮೇಜರಿಟಿ ದಿನತೆ ತಬು ವಿಟಾಮಿನ್ ಬಿ ಗುಂಬ ಖರ ವಾರ್ಪಸದಗಿ ಖರ ತಗೊಂಡ್ಬದಿ ಯಾವೆಕೊ ಬಟ್ ಸ್ಟಿಲ್ ಕಿಟಂಗ್ ಕಂಟ್ರೋಬಲ್ಸೆ ಒಯ್ಲ್ ಬಟ್ ಬಿ ಚಾರಗ ಫೈ ಹಾಯ್ಬಗೆ ರಿಬೋಫ್ಲಾವಿನ್ ಚಾರ ಫೈ ಅಕ್ಕೈ ಫಾರ್ಮಾಸಿದ ರಿಬೋಫ್ಲಾವಿನ್ ಅವ ತಪ್ಪಿಸಲಾನಿ ಅದನ್ನು ಫೈ ಕಾನ ಲೈಕೊ ಬಟ್ ಸಿಗುಂಬಸೆ ಎಪ್ಥಸ್ ಅಲ್ಸರ್ಗೆ ಕೋಸ್ ಹಬ್ಬಸೆ ಎಕ್ಸಾಕ್ಟ್ಸೆ ಖಂಗ್ದೇವ ಬಟ್ ಟೆನ್ಷನ್ ಮಾಗಿ ಅಕ್ಕಿಗೆಸು ಥೇನರಿನೆ ಪೇಷೆಂಟ್ಸಿ ಯಾ ಸಲ್ಲನಿ ಸಲ್ಲಗ ನಿನಿ ಹುಮ್ನಿ ಮತ್ತು ಮನ್ ಫುಲ್ ಮೌಸೆ ಮೈನರ್ ಮಲ್ಟಿಪಲ್ ಸ್ಪಾಟ್ ಅಲ್ಸರ್ ಲಾನಿ ಅದುದು ಮಾದು ಯಾ ಸಲ್ಲಿಂಗೈಸೆ ಡಾಕ್ಟರ್ಸೆ ಸಿರಿನ್ಸ್ ಕಾಪೇನ ಮಕ್ಕೋಕ್ಸೆ ಟೆನ್ಷನ್ ಲೌಹಿವದು ಅದು ನನ್ನ ಖುದಕ್ತರಿ ಫೋಂಗ್ದೋರೋ ನಿನಿ ಹುಮ್ನಿ ಲೈಕಾನ್ ಫೋಂಗ್ದೋರಕ್ಕನಿ ಮೊಯ್ ಖಲಿಸೆ ನೋಯ್ನ ಸಪ್ಪಿವದಗಿ ಐ ಮೈ ಲೋಯ್ ಐ ಚಿನ್ ಯಾ ಲೈ ಲೋಯ್ ಪೋಕ್ಥೋಯದು ಅದು ಅದು ತಪ್ನ ಹಪ್ತಾ ಅಮನಿ ಅದು ಫಗಿನಿಯಬಕೋ ಅದನ್ನ ಇಟ್ ಮೇ ಬಿ ರಿಲೇಟೆಡ್ ಟು ಎನಿ ಬಾಡಿ ಫಂಕ್ಷನ್ ಓ ಇಟ್ ಮೇ ನೋಟ್ ಬಿ ಅದು ಸಿಗಿ ಮೈ ಮರಮ್ಸಿ ಖಂಗ್ದೆ ಕೋಸಿ ಮಲ್ಟಿಪಲ್ ಓಯ್ಬನಿ ನಾ ತಬು ಸಿಗುಂಬ ಅಯ್ಯುಗ ಅಂತ ಆದಾಗ ಮರಮ್ ಚಾದನ್ ತೋರಪಸಿದಿ ಕೆಂ ಪಾಖರ್ ಪಿದಬಿದ ಅದು ಮತಂದ ವಿಟಾಮಿನ್ ಬಿ ಕಾಂಪ್ಲೆಕ್ಸ್ ಅಮ್ ಚಾರಗ ಕಿನ್ನು ಓಯ್ಸಂಬ ಥೂ ಹಲ್ಲಗ ಅದು ಭಾಗಿನಿ ಅದು
1: ಹಲೋ ಹಲೋ ತಾಕ್ಪಿಯೋ ತಾಕ್ಪಿಯೋ
0: ಸೋಮನಸು ತುಂಬ ಪನ್ಬಿಬದ ಯಾವೀರ್ ಚಿನ್ಲೈ ಪೋಕ್ತೋ ಚಾಬ ಯಾದ ಚಾಬ ಯಾದ ಬಾ ಹಾಯ್ಸೆ ಚಾಬ ಯಾದ ಬಾ ಹಾಸಿದು ಹಾನ ಹೊರ ಅನಿ ಅಕ್ಕಿಗೆ ಕೆನೋಮ ಚಾಬದ ಪೋಕ್ಪ ಅಕ್ಕ ಅಸಾಬ ಫಾವ ಅದುಕಾಂದ ಅಕ್ಕಿನದಿ ನುಂಚಾಗಿದಿ ಯಾ ಕಾಥೋಗ ಲೈ ಕಾಯ್ದ ಕಾಯ್ದ ಪೋಕ್ತೋ ಕಾಯ್ದ ಚಾಥಲ್ಸಿ ಮಿಯೋಯ್ಬಜೈತೆ ಯಂಗಂದೆ ತಬು ಅಕ್ಕಿನ ಚಾರ ಕಾನ್ಸಿದ ಪೋಕ್ತೋ ಏ ಕಾಂದ ಚಾಬ ಯಾರಕ್ತ ಕಾಂದದಿ ಏ ಐಸಿ ಯಾರಕ್ತೆ ಕಾಯ್ದ ಪೋಯಿರೋ ಕಾಯ್ದ ಎಸ್ ಎಸ್ ಅದನ್ನ ಚಾಬ ಯಾದಬಾ ಹೈರ ಕಾನ್ಸಿದ ಅದು ಹೌರ ಯಾನ ಖಂಗಾನಿಯಬಕೊ ಅದಕ್ಕೆ ಚಿನ್ಗಿ ಲೈದಸು ಲೈ ಲೈಗಿಸಿದ ಯಾಮ್ ಕಮನ್ ಓಯ್ನ ಅಕ್ಕೈ ಜೋಗ್ರಾಫಿಕ್ ತಂಗ ಹನಸು ಅಮ್ಮ ಹೈನೈಕೊ ಅಕ್ಕೈ ಸಿಗಿಸಿಸು ಅಕ್ಕೈಗಿ ಜೋಗ್ರಾಫಿಕ್ ತಂಗ ಆಯ್ತಾರಿ ಮೇಪ್ಕಿ ಟೈಪ್ತ ವರ್ಲ್ಡ್ ಮೇಪ್ಕಿ ಟೈಪ್ತ ಲೈ ಮತ್ತೆ ಅಮ್ದನ ಆಸ್ಟ್ರೇಲಿಯಾ ಮಾಲನಿ ಮತ್ತೆ ಅಮ್ದ ಇಂಡಿಯಾ ಮಾಲನಿ ಹಾಯ್ತಾರೇಕೊ ಮತ್ತೆ ಮತ್ತೆ ತೇಗ ತೋರಗ ಚಾಥಲ್ಲ ಮತ್ತೊಂದು ಫಜಬ ತ್ರಿಮೆಂದಿ ಲೈತಬ ಸಿಗುಂಬಸಿದಿ ಟ್ರಿಮೆನ್ಸ್ ಲೈಗಂದೆ ಅನ್ನ ವಿಟಮಿನ್ ಚಾರಗ ಮಾಗಿ ಸಿಮ್ಟಮ್ದು ಹಂದನಬ ಮೂಲಂನು ಖರ ತೈರಗ ಇನ್ಫೆಕ್ಷನ್ ಸೆಕೆಂಡ್ರಿ ಇನ್ಫೆಕ್ಷನ್ ಲಾಗ್ತನಬ ಹಾಯ್ತಾರೆ ಅದು ಹೊನಬ ಯಾನಿ ಅದು ತವು ಕಮಾಯ್ನ ಖಾಕೆ ಹಾಯ್ತಾರಿ ಚಾಬ ಯಾದ್ರ ಕಾಂದ ಪೋಕಾಂದ ಅಕ್ಕಿಗೆ ಅಸಾ ಅಪೋಕ್ ಮೊರೋಕ್ ಅಮ್ದ ಚಾಬ ಯಾದ್ರ ಕಾಂದದಿ ಅಪ್ಪ ಲಾಯ್ನ ಖಂಗ್ನಿ ಹಾಯ್ತಾರೇಕೊ
1: ಫೋನ್ ಕಾಲ್ ಅಂತ ಮೂಲಕ ಜಗೆ ಹಲೋ ಅದಕ್ಕೆ ಹುಜಿಕ್ ಡಾಕ್ಟರ್ನ ತಪ್ಪಿಬದ ಮಸಿಗೆ ಸಿಗಿ ಹೌರಕ್ಫಮ್ ಸಿಂಗ್ ಅಸೈ ವೈರಸ್ಗೆ ಅಮಸು
0: ಲೈರೆ
1: ಅದು ನಂತರ ಅತೈ ಕರಿ ಕರಿ
0: ವೈರಸ್ಗೆ ಅಮ ಲೈರೆ ಅದೇ ಫಂಗಲ್ಗೆ ಲೈರನಿ ಅದಾಗಿ ಆಟೋ ಇಮ್ಯೂನ್ ಲೈರನಿ ಸ್ಟ್ರೆಸ್ ಕುಂಬ ಲೈರನಿ ಅದು ಆಟೋ ಇಮ್ಯೂನ್ಸಿದ ಟೈಪ್ ಅಮ ಅನಿ ಸೋಮುಕ್ ಲೈ akuki lichen planus han amalai adagi akogi atopa pemphigus hana adagi linear IgA disease ka yam like re
1: hoi hoi adagi cham cham na khoi ni kari gum ma cha bada khoi gi ya na tak long hek chik u bagus ya wi lai de ni khang de adagi sai gi khazai gi manung thang bu saruk si de ni khang de
0: yes adugi chong gi topic sai yam am ta ha ja huni ni aina theng na jo pi case khar theng na jagre a khoi gi ya na tum ma ga chik ta na ulcer se tora ni se se khazai do bi lai da tau ga le khra si gum se ado ahan se hi kitang liraga iminga sonda bisida adu ulcer do ya atum mad lok thok taga di kui da leira kan da ulcer sum chau thore
1: doctor
0: sum sum chau thore adu matang chana atum po che kakthal sem trim ta hubai hai tare ko trim ta roga di magi ulcer ma chak tu kakthal khamno oisan gani oisan da po che lei gu mad chahi kitang li ja ba diabetic kan na ba adu gu mad di sekshal laga doctor yahu na phani nat nati natra di oisan di
1: hoi
0: sum oisa lagta di phatawol pe chance lai
1: hoi hoi mani mani koi gi irritation
0: hai irritation se ko se constantly
1: sum taw le
0: di pi lai re troma do pi na pi na koi na yeng de ma than phajani ma than phajani hai be mo ta yeng thopi la ga sem ho ra di phare na ta di troma do na ulcer do nung tai oisan da ba ulcer do ola ani ba
1: hoi
0: any unheal ulcer se phatawa
1: phatawa ola
0: ma phatawa ulcer ola pe chances are dear aduna squamous cell carcinoma na khuina yam khoi
1: de cancer makhala
0: cancer makhala khoi de common oi ba oral cavity de thengna de khoi de common
1: oi cham cham ba cham cham ba tau de sum tham ba
0: se
1: ya atum badna dum 24 hours tak tan le de ne ba dur ge irritation ma gi skin de na pam jat de ke non tau ne ba gi de
0: aduna aduna han godi mo ye dum ngam khini ba chahi kitang yam chala ba diabetic le ra ba ma sa sun ja ra ba adu gu mod di kitang chekshan bi bana phani na tadi oishan bangam da bai awe
1: hello
3: hello
1: tak pio
3: ai tongul de ning tem
1: tak pio ning tem
3: koi expert di sangya ning bise sar maro ina koi angang sin da aya ban ulcer to bise mama nga gi an sin ne koi traditional medicine plan sin si ma si sin ra ga phai ya na ke kadu na masal che moina khara kho ma ga tumai ni he to ba yam na koi local da le ba sin sit to adu masi ta koi traditional ki medicine plan si to ba matan da masi na tho ka dras ko dra masi ja pha pha ta masi consequence to kari le ja bi
0: do hoi ai na som na hajari ba traditional ki plan to kai composition no kari no do khang ja da nai do adu gi comment to ngam ja do di ma andre bo to bu any mana plan to the irritated tobu iramadi henjan doini
1: som som gi pondo wahang loirege di thambi basu yarani tei caller me amagi free thambi na ba
0: aduna ajiki wanga hwai gi da hoi aphaba yaw ma sui ai ko khuina adugi maram da khangdam ni na comment to ngamja roi tobu aduna ulcer do the irritated taw di haidi phare irritated tawraga di henjan doini
1: hoi
0: aduna ngawai gi ethes ulcer do di akhuina hidak cha gera cha roi ra hafta amani da matan phajagi ni hidak tu ga chana na pharam basi ai chana da na pharam basi ai tabu composition do khang da bina aina comment to de khang
1: ngawai akhoi doctor na allopathic ki line da le bina doctor gi hidak sing du gi matang da na doctor na loina mang padu gi comment people ga me du ga nature cure da gi ama ama si gi matang da na akhoi gi madu gi khang ngai branch su na mo
0: ngai ni na chuk akhoi na hek hai ro da ni
1: ma du tobu da di akhoi na chin lei puk thok pa si da si da han la man thai na da gi akhoi gi abok ima sing na ga to biram ba se
0: khoi gu ma su di ai sidi shooting if amal lai hai adu gi di proven ne kesu kai de khoi di ai khoi hai re adagi khoi gi turmeric turmeric ya ingang sigi khoi ising de ya laga thit laga mouth wash to odum hai khoi gi laina ama khoi lichen planus ai na ma sa khana jagi bdo adu gu magi di ahla ma hira ka laingam dab di ya ingang aphaba duna mouth wash kita type ta gargal ta thoga aduna bu hena phai hai kaino antioxidant ya we aphaba oi ta le antioxidant phat ta henje lagta na ba hai ta le ko adu sina dum ya hai
1: hello hello
4: hello sir mizoram de ki tom deben sing
1: otabio mizoram de ki deben
4: sir kono koi blinking breaks pata ki khangje nang sir koi ki sinya pokto pasi sir koi ki oral hygiene am de vitamin deficiency ga su mari le labra ham ta ta
1: pa thank you yes sinya yam na lu na na na seng na thamba si ga kuji ki ulcer thole si ga mari le na
0: oral hygiene ga di mari dom lai ne hai ta re akhoina lu lana thamigai di oil hygiene do nana thamigai di any ulcer thola ke tar su thola ma su nana do mathando aisin jagi ni but akhoi gi secondary infection hanam lai ulcer ma cha ma tor kan sida candidiasis hai jar opportunistic infection ka hai tare moise moina mu laga imin handhaba amot pa jaga akhoi gi ya hygiene maintain taudri hai kan da di moi gumsam pakshan ga di ulcer se pak phaba ungam de
1: doctor
0: ana khuna u da ulcer se khazai da gi khu phi na ga khetat pa da angau do ko e ka hai ri do ulcer du magna te ba ulcer du gi mathak ta pakshal li ba angau ma prang du amu ba ken di dia se ko
1: yo se koi laiyeng ba di chang chang
0: chang ga ba koi gi molong ba tai da ga di chang hoi adu ma than da phaja gi bi ai ko tabu magi phabai duration do moin sang du halle hai re aduna ulcer sidai sida oral hygiene phatab na tohan bra hai re gadi sang du halle hai tare ulcer toraga adun exact tohan bra hai badu di oral hygiene gi am kana phalak tre tum ya tum me khole adu kan di torpa di aibo ko aduna magi secondary infection tohan me chances are high ana ulcer gu mat tarok tana bai tare yar gi lulan thamaga di tawre hai tare ai ge ai wa
1: ani subo wa phum duna nutritional akoi
0: deficiency do na tawa hai ta diko hoi yam nutritional deficient oi daga di any trauma tor so do ulcer tawra ni isa je healthy oi ni changi jana ko aduna bu koi vitamin b complex p se sina magi cell regeneration growth se thu halle hai na hai bagi p bai ne ba ko aduna masa do healthy oi na tham ba na di phai hai ta re
1: hoi hello
5: good morning sir
1: good morning tak piu
5: I Ranjit Kongmana Tomatakin sir.
1: Takpiro Ranjit.
5: I know Kangan is a quick anang the Ashabakaba, na lady. Ashabakaba, Matunga, Machin Mari Poktui, and she Ashabakaba, Machin Mari Poktopaga, Kari Marine never
0: get.
5: At the Amana, I was seeing Tatama Kantaluraga, a Kanukan and Hindi at the Karimaka in Kandama. At the Kataluraga, the Lain Sin, you talk to a Paya, but did Madame Labra, Machin Kangan in the territory.
1: Pani
0: pani ashaba kaba hai ta de angangi koi fever gumba hai na khana doi ne ko fever si gi manifestation any fever gumba toraga saka ba yai adu karga alsa to bu yai ke sukai to garli adu su magi fever viral gi term da am lag toi ne adu karga mathanda self limiting or viral se di koi body da le ra maga matum chasa ki ni adu phaja ki ni ka ba yai adum ka di habi aro edugi diko aduga magi second question duna
1: asaba
0: ising phataba tha
1: aga ising phataba tha
0: ising phataba tha uraga ising phataba du phataba hau di yaro maga di ulcer top chances are there because ma so body is na as a immune nga thorak to ine phataba do aduna immune related hai tare ko ko tension lawre ha ra kanum thue ana body ranga thok na honarak pa du dai da ising du gi phatab do mananga tharak pa horak matam du da ulcer oina manifestation u basi ai isu kai de
1: hoi do ji gi treatment gi laeng gi matang de lak chara ga doctor gi nakte lae ai chin le pok thok pa gi ke ke se le re ha da doctor ne to bi e matom phase gi ni ka mouth wash kai ki khara taw ga na du patha ro ro ni thambi bra na tra ga kari laeng
0: steshi da aigi diagnosis to yam lu do ini ba my history am lorani mathanda hujarakpa ulcers gi hujiki if it is aphthous ulcer gi rensi do oirama gadi vitamin p raga momolom bira phagini
1: doctor
0: then if it is herpetic ulcer viral oitari antiviral drug p de yaraiba aina aphthous ulcer da viral drug p rubas yaraiba aphthous ki na normal treatment am lai re viral gi na treatment rens am lai re oto immune gi jesu magi symptomatic ki matung in treatment am lai
1: makhal du gi
0: makhal du gi
1: lai makhal
0: aduna tai phar we ba
1: doctor
0: vitamin eta char loin mak phani di lai te ko vitamin su karam badana karam vitamin type p b i hana su lai re ba ko hojiti khoi depending on type of ulcer hana hidak tum thoya humari
1: doctor
0: company ga se apa bathole adun depending on type of ulcer aphthous ulcer gi tongan hidak reans lichen planus kumba to ban to hidak reans ade oral submucous fibrosis to ban to hidak reans fiber do phan na reans kan aduna depending on the type adu diagnosis to ga hidak pi ga da
1: lo se lagpa de ten tak na kamhai na masi to loi de ge masi budi pang na dingam de khu ji hai one fine day ayu he hogol bu de thengna ba yauri ni doctor
0: aina yam samlap na ma hygiene ba na ulcer to re hapta amani da phagra di kem to abirunu hapta ahumari manga sum samdharaba doctor amtana biro
1: hoi
0: adune kwailu wase
1: sinya luna nana se
0: luna nana phajan thamba aduga mathan phajaga di phare phatraba sangdhana leiraba adu doctor matana ba changbi ni
1: hoi yam nungai jare khoi gi chinlai pokthok pa chathat pa amadi masi gi laiyeng gi matang da kripa da sini advanced hospital gi consultant dental surgeon noina thopu biri ba doctor hidang mayum denis sharma leng biraktna phum kya takwi khiba doctor bu thaga chari
0: khrom jare
6: Kunjal Nachom the Tabire, Hello Huxel, Live Phone In Program Da, Chin Lei Poktokpa, Chathatpa, Amadi Masigi Laiyeng Haiba Hira Masida, Kripadashini Advanced Hospital Da, Consultant Dental Surgeon Oina Lebiriba, Dr. Hidang Mayum Dennis Sharmaga, Unaduna Wari Saba, Thauram Lantokpikiba, Haikrujam Devendra Singh, Matangasida Kunjal Nachom Sandokchaba, Loisere.

ಆಕಾಶವಾಣಿ ಇಂಫಾಲ್ ಮೈಬಮ್ ದಿಜಮನಿನ ಪೌ ಪಜರಿ ಅಹನ್ಬದ ಮರುವೈಬ ಪೌ ಲಂಸಾಂಗ್ ಕೇಂದ್ರಗೆ ಮನುಸನ ಲೈಬ ಅಖಾಮ್ ಸಲಾಮ್ ಅಮದಿ ಮಾಗ್ಲಂಗ್ಥೋಂ ನಸಿ ಮುಖ್ಯಮಂತ್ರಿ ಯುಮ್ನಾಮ್ ಖೇಮ್ಸಾನ್ನ ಮಿಯಾಮ್ದ ಖುಷಿನರಗನಿ ಮಣಿಪುರದ ಆಯ್ನ ಯಾದವ ಮೋಂಗ್ದ ಖುಷು ಖುಲಾಯ್ ಪೂದುನ ಸಟ್ಪ ತೆಂಗರಬದಿ ಪೊಲೀಸ್ ಸ್ಟೇಷನ್ ಸಿಂಗ್ದ ಪೌ ಪಿಬಿನಬ ಮಣಿಪುರ್ ಪೊಲೀಸ್ನ ಆಪಿಲ್ ತೌರಿ ಅಮಸುಂ ಸರ್ಕಾರ್ನ ಹೈರಿ ಲೈಬಾಗಸಿದ ಪೆಟ್ರೋಲಿಯಂಗಿ ಪೋಲಂ ಸಿಂಗ್ ಫಂಗ್ಲೋಯ್ ಹೈಬೆಗಿ ಮಿ ಪಾಯ್ನಿಂಗ್ ಐಲೈತಿ ಇಂಫಾಲ್ ವೆಸ್ಟ್ಗೆ ಲಂಸಾಂಗ್ ಕೇಂದ್ರಗೆ ಮನುಸನ ಲೈಬ ಅಖಾಮ್ಥೋಂ ಸಲಾಮ್ಥೋಂ ಅಮದಿ ಮಾಗ್ಲಂಗ್ಥೋಂ ನಸಿ ಮುಖ್ಯಮಂತ್ರಿ ಯುಮ್ನಾಮ್ ಖೇಮ್ಸಾನ ಮಿಯಾಮ್ದ ಖುಷಿನರಗನಿ ರಾಜ್ಯಗೆ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಸಿಂಧುನ ಪಾಂಗ್ತೋಕದೋರಿಬ ಥೋಂಗ್ ಮಿಯಾಮ್ದ ಸಿನೆಬಗೆ ಥೊರ ಮದುದ ಕೇಂದ್ರ ಅಸಿಗೆ ಎಂಎಲ್ಎ ಸೊರೋ ಖೈಬಂ ರಾಜೇನ್ ಸುಸರುಗ್ಯಾಗನಿ ಮಣಿಪುರದ ಆಯ್ನ ಯಾದವ ಮೊವಂಗ್ದ ಖುಜು ಖುಲಾಯ್ ಪೂದುನ ಸಟ್ಪ ತೆಂಗರಬದಿ ಮನಾಗ್ ನಕ್ಪ ಪೊಲೀಸ್ ಸ್ಟೇಷನ್ ಸಿಂಗ್ದ ಪಾವು ಬಿಬಿನಬ ಮಣಿಪುರ್ ಪೊಲೀಸ್ನ ಆಪಿಲ್ ತೌರಿ ಮಣಿಪುರ್ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಪಾವನ ಹೈ ಲಂದಮಸಿದ ಸೆಕ್ಯೂರಿಟಿ ಫೋರ್ಸ್ನ ಶಾಂತಿ ಹಂಜಿಲಗ್ನಬ ಮಿಯಾಮ್ಗೆ ಲನ್ ಥುಮ್ಗಾಗ್ನಬ ಹೊಂದರಿಬಸಿದ ಮಿಯಾಮ್ನ ಮತೆಂಗ್ ಪಾಂಗ್ಬಿಬಿಗೆ ತಂಗಾಯ್ಫದವ ಲೈ ಮಖ ತಾನ ಪಾಮದಬ ಥೌದೋಗ್ ಥೋಕ್ಪ ಥಿಂಗ್ನಬಗೆದಮಗ್ ಸೆಕ್ಯೂರಿಟಿ ಫೋರ್ಸ್ನ ಸಿಂಗ್ ಅಮಸುಂಗ್ ತಮ್ಗೆ ಸಿಂಗ್ನಬ ಮಫಂಸಿಂಗ್ದ ಪಾಕ್ ಸನ್ನ ಥೀಬುಹುಂಬಗೆ ಥಾಬಕ್ ಸಥರಿ ನ್ಯಾಷನಲ್ ಹೈವೇ 93 ಇಂಫಾಲ್ ಜಿರಿಬಾಮ್ ಲಂಬಿದ ಪೋತ್ ಥನ ಯಾವರಬ ಗಾರಿ ಸಹುಮ್ ಕುರ್ಮಂಗ ಸೆಕ್ಯೂರಿಟಿಗೆ ಅಕನ್ ಮಂಗಾಕ್ ಸೆಲ್ ಥೌರಾಂಗ ಲೋಯ್ನ ಇಂಫಾಲ್ದ ಪುಥೋರಕ್ರೆ ಲಂಬಿ ಅಸಿದ ಅಸೋಯ್ ಅಂಗಾಮ್ ಥೋಕ್ತನ ಗಾರಿ ಸಥೋಕ್ ಸಚಿನ್ ಯಹನಬ ಸೆಕ್ಯೂರಿಟಿ ಫೋರ್ಸ್ನ ಅಕನ್ಬ ಥವಕ್ ಲೌಕಲಿ ರಾಜ್ಯ ಅಸಿಗೆ ಸಿಂಗ್ ಅಮಸುಂಗ್ ತಮ್ಗೆ ತೊಂಗಾನ್ ತೊಂಗಾನ್ಬ ಮಫಂಸಿಂಗ್ದ ಸೇಕ್ ಪಾಯಿಂಟ್ 112 ಹಾಂಗ್ದೋಕ್ತುನ ಅಸರ್ ಅವೋಕ್ ಸಿಂಗ್ ಸೇಕ್ ತೌಬಗೆ ಥವಕ್ ಸಥರಿ ಅಮರೋಮ್ದ ಉತ್ತರ ಪ್ರದೇಶಗೆ ಲಕ್ನೌದ ಹಂದಕ್ತ ಲೋಯ್ಸಿನ್ಕಿಬ ಅನಿಸುಬ ಆಲ್ ಇಂಡಿಯಾ ಪೊಲೀಸ್ ಬ್ಯಾಡ್ಮಿಂಟನ್ ಕ್ಲಸ್ಟರ್ದ ಸರು ಯಾರುಬ ಮಣಿಪುರ್ ಪೊಲೀಸ್ಗೆ ಆಫೀಸರ್ಸಿಂಗ್ ಅಮಸುಂಗ್ ಪರ್ಸನೆಲ್ಸಿಂಗ್ಬು ಡಿಜಿಪಿನ ಹರೌ ತಯಾಮ್ನ ಓಕ್ರೆ ಮಣಿಪುರ್ ಪೊಲೀಸ್ಗೆ ಟೇಬಲ್ ಟೆನಿಸ್ ಅಮಸುಂಗ್ ಬ್ಯಾಡ್ಮಿಂಟನ್ ಟೀಮ್ನ ನುಪ ಅಮಸುಂಗ್ ನುಪಿಗೆ ತೊಂಗಾನ್ ತೊಂಗಾನ್ಬ ಮಸಾನಸಿಂಗ್ದ ಪುನ್ನತ ಕಮಾನ್ 93 ಫಂಗ್ಲಕ್ಕಿ ಮಣಿಪುರ್ ಪೊಲೀಸ್ಗೆ ಟೇಬಲ್ ಟೆನಿಸ್ ಟೀಮ್ನ ನುಪ ಅಮಸುಂಗ್ ನುಪಿಗೆ ಇವೆಂಟ್ಸಿಂಗ್ದ ಫರ್ಸ್ಟ್ ರನ್ನರ್ಸ್ ಅಪ್ ತಾಕಿ ಇಲೆಕ್ಟೋರಿಯಲ್ ರೋಲ್ಗೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಜನ್ ಎಸ್ಐಆರ್ ನಿಂತಿನ ಅಮಸುಂಗ್ ನಿಯೋಮ್ ಸುಮ್ನ ಪಾಂಗ್ತೋಕ್ನಬಗೆದಮಗ್ ನ್ಯಾಷನಲ್ ಅಮಸುಂಗ್ ಸ್ಟೇಟ್ಗೆ ರಾಜನೀತಿ ದೋಲ್ಸಿಂಗ್ಗೆ ಒಯ್ಬ ಜಿಲ್ಲಾ ತಾಕೆ ಮಿಫಮ್ ಅಮ ಬಿಷ್ಣುಪುರ್ ಜಿಲ್ಲಾಗೆ ಡೆಪ್ಯೂಟಿ ಕಮಿಷನರ್ಗೆ ಆಫೀಸ್ ಕಾಂಪ್ಲೆಕ್ಸ್ದ ನರಂಗ್ ಪಾಂಗ್ತೋಕ್ರೆ ಡಿಸ್ಟ್ರಿಕ್ಟ್ ಇಲೆಕ್ಷನ್ ಆಫೀಸರ್ ಬಿಷ್ಣುಪುರ್ನ ಸಭಾಪತಿ ಒಯ್ದುನ ಪಾಂಗ್ತೋಕಿಬ ಮಿಫಮ್ ಅದುದ ಇಲೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಆಫೀಸಿಯಲ್ಸಿಂಗ್ ಸರ್ವ್ ಯಾಕಿ ಮಿಫಮ್ ಅದುದ ಇಲೆಕ್ಷನ್ ಕಮಿಷನ್ಗೆ ಮಖಾದ ಪಾಂಗ್ತೋಕದೋರಿಬ ಎಸ್ಐಆರ್ ಇಲೆಕ್ಷನ್ ಕಮಿಷನ್ ಪಿಬ ನೀತಿ ನಿಯಮ್ಗೆ ಮಖಾದ ನಿಂತಿನ ಪಾಂಗ್ತೋಕ ಯಾನಬ ವಾಫಂ ಕಯ ತೊಂಗಾನ್ ತೊಂಗಾನ್ಬ ರಾಜನೀತಿ ದೋಲ್ಸಿಂಗ್ಗೆ ಮಿಹುಟ್ಸಿಂಗ ಪುನ್ನ ಖನಕಿ ಎಸ್ಐಆರ್ ಗಂಬರಿಲಿನ ಪಾಂಗ್ತೋಕದೋರಿಬ ತೊಂಗಾನ್ ತೊಂಗಾನ್ಬ ಟ್ರೈನಿಂಗ್ ಅಮದಿ ವರ್ಕ್ಶಾಪ್ಸಿಂಗ್ದ ಬಿಷ್ಣುಪುರ್ ಜಿಲ್ಲಾಗೆ ವಿಧಾನಸಭಾ ಕೇಂದ್ರ ತರುಕಿ ಪೊಲೀಸ್ ಸ್ಟೇಷನ್ ಸಿಂಗ್ಗೆ ಬುಟ್ ಲೇಬಲ್ ಅಸಿಸ್ಟೆಂಟ್ ಬಿಎಲ್ಎ ಸಿಂಗ್ನ ಸುಂಗ್ಸೋಯಿ ಸೋಯ್ದನ ಸರು ಯಾಬಿನಬ ಹೈರಿ ರಾಜಸ್ಥಾನ್ಗೆ ಜೈಪುರದ ಥಾಸಿಗೆ ತರ ಮಂಗಾದಗೆ ತರ ತರೇತ್ ಫಾವ ಪಾಂಗ್ತೋಕಿಬ ವಾಕೋ ಇಂಡಿಯಾ ನ್ಯಾಷನಲ್ ಕಿಕ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ದ ಮಣಿಪುರ್ಗೆ ಜೂನಿಯರ್ ಅಮಸುಂಗ್ ಸೀನಿಯರ್ ಕಿಕ್ ಬಾಕ್ಸರ್ಸಿಂಗ್ನ ಟೀಮ್ ಚಾಂಪಿಯನ್ ಒರಗ್ಲೈ ಚಾಂಪಿಯನ್ಶಿಪ್ ಅದುದ ಮಣಿಪುರ್ನ ಸನಾಗಿತ ಕಮಾನ್ ತರ ಮರಿ ಲುಪಾಗೆ ಅಹುಮ್ ಅಮಸುಂಗ್ ಸೆನ್ಜೆಂಗ್ಗೆ ತರೇತ್ ಪೂರ್ಣತ ಕಮಾನ್ ಕುನ್ಮರಿ ಲೌರಕ್ಕಿ ಪಾವ್ಗೆ ಮರಗ್ ಥನ್ನ ಅತೆನ್ಬ ಬ್ರೇಕ್ ಅಮಾ

0: আকাশ বাণী ইম্ফল নলিনী দেবী পও পাজি আহনবদ মধু ইব পও ইম্ফল খুয় জেলাকে লমসং কেন্দ্রের মনুজন আখাম সালাম মাকরংথংসি মুখ্যমন্ত্রী ইউনাম খেমসা মাম খুশিখ্রে এন সি সি একটা কাপ লিং কুন্তরুকি ইম্ফল হোক্রে ইলেকশন কমিশন অফ ইন্ডিয়া রাজ্য তরাকে রাজ্যসভা সিট কুমি মিখল জুন তরানিপানোক্রে প্রধানমন্ত্রী নরেন্দ্র মোদীগ সাইপ্রাস রাষ্ট্রপতি নিকোস ক্রিস্টোডুলিটিস কংসি নিউ দিল্লিদ ওয়ারি সানাকনি ইম্ফল ওয়েস্ট জেলাকে লমসং কেন্দ্রের মনুজন আখাম সালাম মাকরংথংসি মুখ্যমন্ত্রী ইউনাম খেমসা মাম খুশিখ্রে রাজ্যের পাবলিক ওয়ার্কস ডিপার্টমেন্ট সিন্ধুন পাংথকর কেন্দ্রের এমএলএ সরক খাইবম রাজেন সরুকি মালেমি বায়ো ডাইভার্সিটি নুমিটনি কুমসি চাহিগি হিরামন একটিং লোকেলি ফর গ্লোবেল ইম্প্যাক্ট হাইবসিনি নুমিত আসে মারি লেন ভোপাল স্টেট বায়ো ডাইভার্সিটি বোর্ড সিন্ধুন পাংথকরম সরুকি কেন্দ্রের এনভাইরমেন্ট ফরেস্ট ক্লাইমেট চেঞ্জ মন্ত্রী ভূপেন্দ্র যাদবন হয় বায়ো ডাইভার্সিটি ফগতহনবদ ইসা ইসু আচুব লমিগত মারি লেন মুখ্যমন্ত্রী ইউনাম খেমসা মনপুর মামফ পজেল পিটি পজেল শ্রী খেমসা হয় লাগ মিরোল মসা মৌ ফনবদক পুন হোটমিছি নেশনল হাইওয়ে কুন্থা তরেত ইম্ফল জিরিপাম লম্বিদ নোমদ তঙাই ফদন চংব পোলম পুব গাড়ি সাম কুন্থ্রাসে আয়ুক সেকুরিটি আকন চাকশিল লুইন জিরিপামদি ইম্ফল তামন থাকে এখন জিরিপাম পামি গাথেম বিশ্বজিৎ পুলিশকে পও পালন হয় গাড়িদ এল পি জি পুব গাড়ি তরেত পেট্রোল কুনিপান ডিজেল কুমদি আতই পোলম পুব গাড়ি এন সি সি একটা কাপ লিং কুন্তরুক ইম্ফল হোক্রে এন সি সি গ্রুপ হেড কোয়ার্টার্স ইম্ফল সিন্ধুন ইম্ফল লমলং থংকং আর্টিফিশিয়াল টাফ গ্রাউন্ড গৃহমন্ত্রী গোবিন্দাস কন্ঠৌজম হোদি থরমদি সরুক ইয়ারতন শ্রী গোবিন্দাস হয় মালেন থাকি মসানু মনপুর সানরোয় তকমান কয়াকি হয় প্রধানমন্ত্রী নরেন্দ্র মোদীগ লুচিং মাদি খেলো ইন্ডিয়া ফিট ইন্ডিয়া সানরোয় আচৌব ইথিল পিদি হয়
1: I sincerely congratulate NCC Group Headquarter Imphal for organizing this meaningful initiative. NCC has always stood for courage, character, leadership and the national service with a spirit of nationalism in the mindset of the next gen. Manipur has always been the sporting pride of India and I am confident that many future champions are present here today. I also appreciate the efforts of all NCC cadet organizers, coaches and volunteers and also the cultural performers who are the homegrown from the NCC group who made this event possible. Let this ACTA Cup become a lasting platform for unity, discipline and youth empowerment.
0: থরম এন সি সি ইম্ফল গ্রুপ কমান্ডার ব্রিগেডিয়ার বিক্রান্ত কুলকার্নি ইউথ অফেয়ার্স এন্ড স্পোর্টস ডিরেক্টর মায়ক মুম্বেটো সরুকি বিজেপি লুচিং শ্রী রঞ্জিত কুমার দাস আসাম বিধানসভা তরাতরুক সুব আধ্যক্ষ খনক্রে লোকসভা আধ্যক্ষ ওম বিলান শ্রী রঞ্জিত কুমার আসাম বিধানসভা আধ্যক্ষ খালপদ নাইবরকি সোশ্যাল মিডিয়া থাকত বারোল শ্রী বিরলান হয় রঞ্জিত কুমার দাস রাজনীতি মমুতান খাবাম মাংজিল থানা বিধানসভা হেন কমং চৌশিল হলগনি তাবি পাবি আকাশবাণী ইম্ফল রাজ্য তরাকে রাজ্যসভা সিট কুমি মিখল জুন তরানিপানোলগনি হয় ইলেকশন কমিশন অফ ইন্ডিয়া ইসিআই লোক্রে ইসিআই থাকব চেরোল হয় মিখল নোটিফিকেশন জুন থাকি মিরেপচে পিছনবী আরইব জুন নিপান স্ক্রুটিনি জুন মাপন পাংথকি মিরেপচে লোক আরইব জুন তরামাথুই মিখল জুন তরানিপানোলগমিটমিগনি মতং থাদ লগদব রাজ্যসভা সদস্য হানি প্রধানমন্ত্রী এইচ ডি দেবেগৌড়া কেন্দ্রের মন্ত্রী জোস কুরিয়েন রবনীত সিং ರಾಜ್ಯ ಸಭಾ ಸೀಟ್ ಚಿಂಗ್ ಅದುತಿ ಆಂಧ್ರ ಪ್ರದೇಶ ಗುಜರಾತ್ ಅಮಸುಂಗ್ ಕರ್ನಾಟಕ ಸೀಟ್ ಮರಿ ಮರಿ ರಾಜಸ್ಥಾನ ಅಮಸುಂಗ್ ಮಧ್ಯಪ್ರದೇಶ ಸೀಟ್ ಅಹುಂ ಅಹುಂ ಜಾರ್ಖಂಡ್ ಅನಿ ಮಣಿಪುರ್ ಮೇಘಾಲಯ ಅರುಣಾಚಲ್ ಅಮಸುಂಗ್ ಮಿಜೋರಾಂ ಬಿನ ಸೀಟ್ ಅಮಮಂನಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಗ ಸೈಪ್ರಸ್ ರಾಷ್ಟ್ರಪತಿ ನಿಕೋಸ್ ಕ್ರಿಸ್ಟೋಡುಲಿಡಿಸ್ ಕಂಗಸಿ ನ್ಯೂ ಡೆಲ್ಲಿದ ವರಿ ಸಾನಗನಿ ವರಿ ಸಾನಬ ಅದುದ ಲಲೋಲ್ ಇತಿಕ್ ಶಿಕ್ಷಾ ಟೆಕ್ನೋಲೋಜಿ ಮಾಕ್ಸೆಲ್ ಯಾವನ ತೊಗಾನ್ ತೊಗಾನ್ಬ ವಾಫಂಸಿಂಗ್ ಖನಗನಿ ಅಮಸುಂಗ್ ತೊಗಾನ್ ತೊಗಾನ್ಬ ಹಿರಂಸಿಂಗ್ದ ಯಾನಸಿ ಕಯಾಸು ಸಹಿ ತೊಗರಬ ಯಾಯ್ ಶ್ರೀ ನಿಕೋಸ್ಗ ರಾಷ್ಟ್ರಪತಿ ದ್ರೌಪದಿ ಮುರ್ಮುಗ ಗಸಿ ನುಂತಿಲ್ ರಾಷ್ಟ್ರಪತಿ ಭವನದ ಉನಗನಿ ಮಹಾಕ್ ಮರಾಂಗ್ ನ್ಯೂ ಡೆಲ್ಲಿದ ತೊಂಗಲಕ್ಕಿಬನಿ ಇಂಡಿಯಾ ಮೆಟೋಲಾಜಿಕಲ್ ಡಿಪಾರ್ಟ್ಮೆಂಟ್ ನಂಗಸಿ ಉತ್ತರ ಪ್ರದೇಶ ಮಧ್ಯಪ್ರದೇಶ ಅಮಸುಂಗ್ ವಿದರ್ಭ ಲಂದಂದ ಕಾಹಿನ ಸಾಬ ಫಿಬಂ ಮಯೋಕ್ನರಬ ಯಾಯ್ ಹಾಯ್ನ ರೆಡ್ ಅಲರ್ಟ್ ಲೌಥೋಕ್ರೆ ಉತ್ತರ ಪ್ರದೇಶದ ಹೌಕಿಬ ನುಮಿತ್ ಮಂಗಾನಿ ಅಸಿದ ಕಾಹಿನ ಸಾಬ ಫಿಬಂ ಮಯೋಕ್ನತುನ ಲಾಕ್ಲಿ ಬಂದಾ ಜಿಲ್ಲಾದ ಸೆಲ್ಸಿಯಸ್ ಡಿಗ್ರಿ ನಿಭುತ್ತರೆ ದಶಮಿಕ್ ತರುಕ್ ಯೋಗದುನ ಲೇಬಾಗ್ ಅಸಿಗಿ ಖ್ವಾಡಿಗಿ ಸಾಬ ಜಿಲ್ಲಾ ಒಯ್ಕಿ ಪ್ರಯಾಗ್ರಾಜ್ದ ಸೆಲ್ಸಿಯಸ್ ಡಿಗ್ರಿ ನಿಭುತ್ತರುಕ್ ದಶಮಿಕ್ ತರುಕ್ ವಾರಾಣಸಿದನ ಸೆಲ್ಸಿಯಸ್ ಡಿಗ್ರಿ ನಿಭುಮಂಗ ಯೋಗ್ನ ಸಾಕಿ ಅಮರಂದ ಅವಾಂಗ್ ನೋಂಪೊಕ್ ಲಂದಂ ಯಾವನ ಅಂಡಮಾನ್ ಎನ್ ನಿಕೋಬಾರ್ ಐಲ್ಯಾಂಡ್ ಕೇರಳಂ ಮಾಹೆ ಅಮಸುಂಗ್ ಕರ್ನಾಟಕದ ಹಯಂಗ್ ಅಕನ್ಪ ನೋಂಗ್ಸುಗನಿ ಹೈರಿ ಕೇಂದ್ರಗಿ ರೈಲ್ ಮಂತ್ರಿ ಅಶ್ವಿನಿ ವೈಷ್ಣೋ ನುಮಿತ್ ನಿನೆಗಿ ಖೊಂಚಟ್ಟಂಗಸಿ ರಾಜಸ್ಥಾನ್ಗಿ ಜೈಪುರ ತುಂಗನಿ ಮಂತ್ರಿ ನಂಗಸಿ ಜೋಧ್ಪುರ್ದಗಿ ದೆಹಲಿ ತಮ್ನ ಸೇನ್ಗದವ ವಂದೇ ಭಾರತ್ ಎಕ್ಸ್ಪ್ರೆಸ್ಗಿ ಬೋಗಿ ಕುನ್ ಯಾವ ರೇಲ್ಗಾಡಿ ಲಂಥಾಗನಿ ಮಂತ್ರಿನ ಸಬರ್ಮತಿದಗಿ ಜೈಸೆಲ್ಮಾರ್ ಫಾವ ಸೇನ್ಗದವ ಜೋಧ್ಪುರ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೇಲ್ಗಾಡಿಸು ಲಂಥಾಗನಿ ಮಂತ್ರಿನ ತೊಗಾನ್ ತೊಗಾನ್ಬ ರೈಲ್ವೆ ಪ್ರೊಜೆಕ್ಟ್ ಕಯಾಸು ಸಂಗಾಗನಿ ಮಂತ್ರಿನ ಹಯಂಗ್ ಜೈಪುರ ಪಂಕ್ತೊಕ್ಕದವ ರೋಜ್ಗಾರ್ ಮೇಳದಸು ಸರುಕ್ ಯಾಗನಿ ಮೇಳ ಅಸಿದ ಕೇಂದ್ರ ಸರ್ಕಾರಗಿ ತೊಗಾನ್ ತೊಗಾನ್ಬ ವಿಭಾಗಸಿಂಗಿ ನೌನ ಥವಕ್ ಕಲ್ಲಬ ಮಿಯೋಚಿಂಗ್ದ ಅಪಾಯಿಂಟ್ಮೆಂಟ್ ಲೆಟರ್ಸಿಂಗ್ಸು ಎಂಟೊಕ್ಕನಿ ಅರ್ಜಿಗರ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ದ ನುಪಿ ಮಹಿರೋಯ್ ಅಮ ಇಜತ್ ಮಾಂಗಲಬ ಮತ್ತುಂಗ್ದ ಹಾರ್ಟ್ ಕಿಬಗಿ ವಾಥೋ ನಿಂತಿನ ಚಿಗಟ್ಹನ್ನಬ ಕೋಲ್ಕತ್ತಾ ಹೈಕೋರ್ಟ್ನ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಮ ಸೇಮ್ಲೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಈಸ್ಟರ್ನ್ ಜೋನ್ಗಿ ಜಾಯಿಂಟ್ ಡಿರೆಕ್ಟರ್ನ ಲುಸಿಂಗ್ಬ ಮಿಯೋ ಇಹುಮ್ನ ಸಾಬ ಮ್ಯೂಟ್ ಕಂಗ್ಬು ಅಮನ ತೌದು ಅದು ನಿಂತಿನ ಟಿಕೆಟ್ ಹಲ್ಲಗನಿ ಮಸಿಗಿ ರಿಪೋರ್ಟ್ ಮತಂಗ್ ತಾಗಿ ಕುನ್ಮಂಗ ಫಾವುದ ಪಿಖಲಕ್ನಬ ಕೋಟ್ನ ಕಂಗನ್ಕ್ರೆ ಇಮುಂಗ್ ಮನುಂಗಿ ಮಿಯೋಸಿಂಗ್ನ ತೌದು ಅದು ನಿಂತಿನ ಟಿಕೆಟ್ ಪಿನಬ ಕಯಾರಕ್ ಹನ್ನ ಹೈಜರಕ್ಪದಗಿ ಕೋರ್ಟ್ನ ವಾಡೆಬಸಿ ಲೌಕಿಬನಿ ತೌದು ಅದುಗ ಮರಿ ಲೈನನ ಅಚುಂಬ ಲಂಗ್ಲಾ ಲಂಗ್ಜಿನ್ ಕಯಾ ನಮ್ಸಿಂದುನ ಅಮದಿ ನಾಥೈದುನ ತಂಬಿರೆ ಹಾಯ್ನ ಲೈಕಿದವಿ ಮಹಿರೋಯ್ ಅದುಗಿ ಇಮುಂಗ್ ಮನುಂಗ್ಸಿಂಗ್ನ ಕೋರ್ಟ್ ವಕಲಕ್ಕಿಬನಿ ಭಾರತ್ ಅಮಸುಂಗ್ ಈಜಿಪ್ಟ್ ಲೈಬಾಕ್ ಅನಿನ ಟೆರೋರಿಸಂ ತೆಂಗ್ನಬದ ತೆಂಗ್ಬಂಗ್ ಪಿನನಬ ಅಮತ ಒಯ್ನ ಒಡೆಪ್ ಲೌಮಿನಕ್ರೆ ಟೆರೋರಿಸಂ ತೆಂಗ್ನಬಗಿ ಮತಾಂಗ್ದ ನ್ಯೂ ಡೆಲ್ಲಿದ ಮರಂಗ್ ಪಂಗ್ತೊಕಿಬ ಜಾಯಿಂಟ್ ವರ್ಕಿಂಗ್ ಗ್ರೂಪ್ಗಿ ಮಂಗಾಸುಬ ಮಿಫಂನ ಒಡೆಬದು ಲೌಕಿಬನಿ ಹೌಕಿಬ ಸಹಿಗಿ ಏಪ್ರಿಲ್ ಥಾದ ಜಮ್ಮು ಕಾಶ್ಮೀರ್ಗಿ ಪಹಲ್ಗಾಮ್ದ ಟೆರೋರಿಸಂಗ್ನ ಸತರಕಿಬ ಅಟೆಕ್ದ ಮಿಯೋಯ್ ಕಯಾ ಹಾಟ್ಕಿಬಗಿ ಥೌವೊಂಗ್ ಅದುಬು ಲೈಬಾಕ್ ಅನಿನ ಕನ್ನ ನಿಂದಾ ತೌಕಿ ಟೆರೋರಿಸಂ ತೆಂಗ್ನಬದ ಭಾರತ್ನ ಲೌಕೊಲಕ್ಪ ಥವಕ್ ಥೌರಂಗ್ ಪುದಿಮಗ್ದ ಈಜಿಪ್ಟ್ನ ಪಾಂಗ್ಬ ಯಾಬ ಮತೆಂಗ್ ಪಾಂಗನಿ ಹಾಯ್ನ ಥಾಜಬ ಪೀಕಿ ಲೈಬಾಕ್ ಅನಿನ ಟೆರೋರಿಸಂ ತೆಂಗ್ನಬ ಯಾವ್ನ ತೊಗಾನ್ ತೊಗಾನ್ಬ ಥವಕ್ ಥೌರಂಗ್ಸಿಂಗ್ದ ತೆಂಗ್ಬಾಂಗ್ ಪಿನ್ನನಬಗಿ ವಾಫಂಸು ಮಿಫಮ್ ಅದುದ ಕುಮ್ನ ಕನ್ನಕಿ ಉಖ್ರುಲ್ ಜಿಲ್ಲಾಗಿ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್ ಆಫೀಸರ್ನ ಸಿಂಧುನ ಸಹಿ ಅಸಿಗಿ ಪ್ರಿ ಸುಬ್ರೋಟೋ ಮುಖರ್ಜಿ ಫುಟ್ಬಾಲ್ ಟೋರ್ನಮೆಂಟ್ ಮತಂಗ್ ಥಾಗಿ ಅನಿದಗಿ ಹೌರಗನಿ ದೇಶಗಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಹುಂಡುಂಗ್ದ ಪಂಕ್ತೊಕ್ಕದವ ಟೋರ್ನಮೆಂಟ್ ಅಸಿ ಜೂನ್ ಮರಿ ಪಾವು ಸತಗನಿ ಟೋರ್ನಮೆಂಟ್ ಅಸಿದ ಸಹಿ ತರಮಂಗ ಅಮದಿ ಸಹಿ ತರತರೆಟ್ ಮಖಾಗಿ ಸಾನರೋಯ್ಸಿಂಗ್ನ ಸರುಗ್ ಯಾಗನಿ ಟೀಮ್ ಅಮದಿ ಸಾನರೋಯ್ಸಿಂಗ್ನ ಆನ್ಲೈನ್ ಪೋರ್ಟಲ್ www.subrotocup.in ರಿಜಿಸ್ಟರ್ ತೊಗ ಯಾಗನಿ ನಿಮಿತ್ ಮಂಗಾಲಿ ಸಾಧಕದವ ಮಣಿಪುರ್ ಅಪ್ಲಿಪ್ಮೆಂಟ್ ಸೆಂಟರ್ ಅಂಡ್ ನ್ಯಾಷನಲ್ ಯುವ ಕೋಆಪರೇಟಿವ್ ಸೊಸೈಟಿನ ಸಿಂಧುನ ಇಂಫಾಲ್ಗಿ ಮಪಾಲ್ ಕಂಗ್ಜೆಬುಂಗ್ದ ಸಾಧಕದವ ರಿವೈವಲ್ ಆಫ್ ಇಂಡಿಜಿನಸ್ ಗೇಮ್ಸ್ ರಿಂಗ್ ಲಿಸಿಂಗ್ ಅನಿ ಕುಂತರುಕ್ ಮರಾಂಗ್ದಗಿ ಹೌಕ್ರೆ ರಿಂಗ್ ಲಿಸಿಂಗ್ ಅನಿ ಕುಂತರುಕ್ ಅಸಿದ ಮಣಿಪುರ್ಗಿ ತೊಗಾನ್ ತೊಗಾನ್ಬ ಯೆಲೋಂಗ್ ಮಸಾನ ಥಾಂಗ್ ತಾ ಅರಾಂಬಾಯ್ ಮುಕ್ನಾ ಕಂಗ್ಜೈ ಯುಬಿ ಲಾಕ್ಮಿನಸಿಂಗ್ಬ ಮಸಾನ ಕಯ ಉತ್ಕನಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಅಂಗಸಿ ಸನ್ರೈಸರ್ಸ್ ಹೈದರಾಬಾದ್ಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರುಗ ಹೈದರಾಬಾದ್ ತೆಂಗನಗನಿ ಮ್ಯಾಚ್ ಅಸಿ ನಿಮಿದಾಂಗ್ ಪುಂಗ್ ತರೆಯ ಮಖಾಯ್ದಗಿ ಹೋಗನಿ ಅರುಬಿದ ಮರುಇಬ ಪಾವ್ ಅಮುಕ್ ಹನ್ನ ಇಂಫಾಲ್ ಕುವೆ ಜಿಲ್ಲಾಗಿ ಲಂಸಾಂಗ್ ಕೇಂದ್ರಗಿ ಮನುಕ್ ಜನ ಲೈಬ ಅಖಾಮ್ ಸಲಾಮ್ ಅಮದಿ ಮಗ್ ರಂಗ್ಥೋಂಗ್ ಮಸಿ ಮುಖ್ಯಮಂತ್ರಿ ಇಮ್ರಾಮ್ ಖೇಮ್ಸಾನ ಮಿಯಾಮ್ದ ಖುಷಿನಕ್ರೆ ಎನ್ಸಿಸಿ ಏಕ್ತಾ ಕಪ್ ಲಿಸಿಂಗ್ ಅನಿ ಕುತ್ತರು ಮಸಿದಗಿ ಇಂಫಾಲ್ದ ಹೋಗ್ರೆ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನ ರಾಜ್ಯ ತರಾಗಿ ರಾಜ್ಯಸಭಾ ಸೀಟ್ ಕುನ್ಮರಿಗಿ ಮಿಖಲ್ ಜೂನ್ ತರನಿಪಾನ್ದ ಪಂಗ್ತೊಕ್ನಬ ಲೌಕ್ತೊಕ್ರೆ ಅಮಿಶುಂಗ್ ಪ್ರಧಾನಮಂತ್ರಿ ನರೇಂದ್ರ ಮೋದಿಗ ಸೈಪ್ರಸ್ಗಿ ರಾಷ್ಟ್ರಪತಿ ನಿಕೋಸ್ ಕ್ರಿಸ್ಟೋಡುಲಿಡಿಸ್ ಕಂಗಸಿ ನ್ಯೂ ಡೆಲ್ಲಿದ ಒಡಿಸಾನಗನಿ ಪೌಲೋಜರಿ